0: ಹಾಗೆ ವಿಚಾಗೆ ಹೋಗ್ತದೀರ ಅವ್ರಿ ಗುಲ ಜಗರಾಜ್ ನಿತ್ತ ಅಮ್ಮ ಹೋಗಿ ಕಾಸ್ ಕಣ್ಣ ಗುಲಗಾರ ಆರಾಮ ನಿತ್ತ ಹೋಗಿನ್ನಿ ಈ ತೂತೆ ಹೊರ ಜೀವ ಗುಲೆ ಕೂಮೆ ಗುಸಿ ಕಾಯಿನ ತಿನ್ನೆ ಏನು ತಿರಿಚು ಕೀಲು ಒತ್ತೆ ಕಿಂಗ್ ಕಣ್ಣವಿ ತಿಮ್ಮಮ್ಮ ವಾಕ್ಸೆ ಕೇತೆ ಕಿಂಗ್ ಜಿತ ನೋ ವೈಜೆ ನಮ್ಮಿ ಅವು ಬೀಚ ಕಿಗಮ್ಮ ಕುಮತಗ ಮೋ ಎತ್ತರನ್ ಬೀಚ ಕಗ ಮೋ ಗೆರೆ ದುಗಿ ನನ್ನಿ ಕೊಕಿ ಗುಯನ ರಾಯ್ಯ ಕುಮತಗ ಮೋ ಎತ್ತರನ್ ಕುಮ್ಯೆ ಕುಮೋ ಗನೆ ಕೋ ವಲ್ಲು ಗ್ರಾಲೆ ಮೋ ಗನೆ ಮೀಚೋ ನಲಗ ಜಾಂಗಾ ಮೋ ಮೋ ಗನೆ ಕಪಸ ಅಗು ಕಿತೇನೆ ಗೆನೆ ಗಿಲ್ಲ ಮೋ ಚೀಚಿ ಏನ್ ಕಾಂಡೋಯ್ ಚಗಿಲ್ಲ ವನ್ನಿ ಜಮಿಯನ್ ತಾಪಕ್ಕೆ ಚಿಪಕಾಲೇ ಜೀನಿ ನಿಗಿ ಜಬಿ ಗಾ ಪ್ರೀಜು ಅಗಿ ಅಗಿ ಇಂಜಂಗೇರ್ಲ ಗೀತ ಕೊತ್ಕೇನ್ ಯೋರ ಸದ್ಯಂ ಕುಮೋ ಗುನ್ನಿ ಕಿತೇನೆ ಗಾನೆ ಕಪಸ ಕೊತ್ಕಿ ಇಂಗಲೋ ಜಿಬೇ ಏನ್ ಯುಗಿ ಎಂದಿ ಯು ಕಿಂಜ ತುಮ್ಮ ಬರಾಗ ಇಲ್ಲ ನೀ ಸಂಗೇ ನಗೆ ಇಲ್ಲ ಚೀತ ನೋ ಉಚ್ಚಿ ಬಿ ಸುಮಗಿತೆ ಜಿ ಮಿ ಕಿ ಮಿ ಕುವಾತೆ ನಿ ಬಿಯಲ್ಲ ಗೆ ಕೊಕಿ ಕಮ್ಮ ಕೊಮ್ಮಿ ಗುಲ್ಲ ಅಸಬೂತೆ ನಿ ಪ್ರೆಸಿಡೆಂಟ್ ಅಮ್ಮಿ ಅಪ್ಪಿ ರಾ ಕಾಲೇಜ್ ಜಿ ಅಸಬೂತೆ ನಿ ಕೊತುತಾ ಸುಂದಾಂ ಗೋರ ಚೀತ ನಮ ಜಿ ಕುಯೋ ನಮ ಮಿ ಚಿ ಬಿ ಕಂಗಲ ಕಿ ಚೋನ ತಿಮಿ ತೋ ಗುಲ್ ಕಿ ಇಂಗಲೋ ಲೆ ಗಲೆ ಗಾ ಪ್ರೆಸಿಡೆಂಟ್ ಕೊತಾಮ ನಿ ಬೋ ಓಯ್ ಅಗೋ ತೋ ಕೊತಸ್ತಾ ಗೋ ಜಿ ಬಿ ರಾ ಕಾಲೇಜ್ ಜಿ ಅಪ್ಪಿ ರಾ ಪೊಲೀಸಿ ಆಗೇ ಕಾಸ ನಿಂತಾ ಕಾಂಡೋ ನತೆ ಕುಯೇ ಗಿಗಾಸ್ ಬಿರಲ್ ಲಗೆ ಸುಪಾ ಬಿ ತಂಜಿ ಗೋ ಅಗ್ಯೋ ತಾ ಲಗೆ ಚೋ ಅಗ್ಯೋ ತಾ ಪ್ರೊಪಗಾಂಡ ಚಿ ಮತ್ತಿ ನೆನೆ ತೋ ಕಿ ನೀರಿ ಲಗೆ ತಿ ಜು ಮಿಂದ ನಂಗೋ ಅಮಾ ವನ್ ಲಕ್ಸ್ ದಟ್ ಇಸ್ ಪ್ರೆಸಿಡೆಂಟ್ ವಿಲಿಯಂ ಸಾಮುಯೆ ರೂಟ ಕೋಂಗೋ ಇನಿ ಕೋಂಗೋ
1: ಮಿಸಂಗ್ ಕೋಂಗೋ ಮಿಸಂಗ್
2: ಕೋಂಗೋ ಮಿಸಂಗ್
1: ngomisa biwa tengali bagali
2: ya singile magu ya vixo ko nagagi ya tinget kele chine thomga ko nyorugi magile nyoru token sonda 21 shillingi obaru ko legri ya legi en soko
1: yes
2: kage mwa gele chine thomga ko nyorugi ana ne chuturare soko ne tai kai ga tabik 71 aga mara tyo tegati chek 11 so ta gnye tegati chek 20 chemite soko agon tsako gmo ngele itile tyo tegati tagenge tegati tagenge ko ni na fast ni boy nyor chege 20000 ni kagisir gele mbuse ibanga nge star 274 ash
1: yes star 274 ash
2: star 274 star 274 to tun soko to ligati tsiviti siki ye gitse star 274 ash
1: star 274 ash
2: era sakene no en kepterit noa
1: no en kepterit no no bajepterit no no bajepterit
2: olesina
1: boya dab gnande
3: hello jamge jamge bye bye gono ni ragine kombie kimisei karara de bir kone na jolle amma che koge so abretyo kolas kele komi gige arab ruto ago go sichi tugul maho di chechi malazi mago ya chega mwa lakini amma che wo bigige ago gas che mwa ere tyo kolas ko gas che mwa ti digi ko gas che mwa bo inch digi che byo so gi kichana e abundi lengo ni yo tugul kema geger gele ko yoru tabita boy kongul kusaswe ago lengen koma ge taga ten lagini boy tieki tugul ko cheno lyo aenge anago sommo enje ga mwa bo ko loye kutori tino to landa kongile gi muti chebo ga mega chebono chebono ko chom jibitu lole maari mwari etyo kolas ako chota chiki mita ako mwari chiki mbuti ako kine ki mbuti kora ammai kumbicha anisine nyon kaku huo nabas aga nyomai wa chumbe kutore tera abruta kumwari etyo ni ako pari etyo ishe kala tukul ako kubacho ama television ishe tukul aga tukul ammae go goi ko bukhan baware dibel sitelle ko bare tu ise chondul ti taka bi jana to mboni de jore tu yo ko galne inare di bab kelio ki nya go ngalal ko mwa bo isho di dar sergalli ko mwa te tu tik a go mwa go turonne e ba gororo ko mwa mo ai ako mama jobi ngaka chakwa a chama kide ka mwara sige mo news ke ngo kwa ngagu itse do ako gi ngenile amo gi ere mo gasi lagindi ngo mo kwa ke mo era ere mo kwa gi ra di ra do mamwe tishati tanu mgaji mwariwe zai shaka avlanji tungu chandungu kwa hivu news kucho wa mwaka chakwa kachakwa kutindo hachakine ni mwadu kuchel mwadu chachige kwa kiri tasache mzirikani kuna katawe wawundi kwa machamba kwa yae kwa kasi njini onge ni mlai ni njini kwa hivu na njini matagi ule bi kale chongo mwacho mbele okola sichui ngom sichui ngom kwa matoo kwe mo kikuwa na kikuwa dikwa kwa kukitige ngechi kwa sikuwa na haki obo maeche kio kutambuwe tu kwa hudo nitele lakini buchi arabu uto yonwege kwa sikuwa nini ako ike kiwirele ni itege nge temuwa erepe kolas kumuwa etukuke muwe gira on ako arabu selim chibwip kubigi ndeta oka timan oka wakarabi akwesili oka tuwa ichole laka kukigi ndegele siko ibuenga le mwakimwa chata wajoko nane mkwaya wakwon kuduwa ibuchi kibuwa neke joke mwa kukubigi ea taame kikone echi kikone ke mi yota ndukuli anibuchi ko ketinye chandis kwa mwai changa le kiyoge kwa mwai changa le kakirgali kwa nyu ora tinwe kwa mwone ame chile mchegu inusu nusu asikuwa mikwese kwa ikongoi ule tina ya kiminde ya turasimala sosiana loko chile ongoi
1: ngongo mnisengu
2: yes kakikari soko lakini kimuonge le nene isibu chinyo nyongi kwa senoa kinyo kimuonge le nene isibu enso
1: noa nwa jibterit
2: noa
4: mwada chukongo iyo mune woi rangetin tingetek Bruce director manilo oge no kukwe table source the entire family nabala kwa ni ki authority ni ure pressure sep chumba ozob chigo ozob tuku kechang chubo community nguna mo utie chaklano mutubo yota gina partin mo shela nukwa jimbiga aburuye niwa nipo nandi tukun njegi beruri kukwa hivo otoko tinga pisa usewa laip malakwa na precious kumungu wakpiki majegeleza kongwe kwa hivo wabuwa betuno taka kukwe tukul wakpiki tukul wabuwa kasege tore take majegeleza kwa malakwa na tukure precious ya pchumba kakye tau ni imo ni jubili ule jubili kusamana kutenda kwa na umata kiro ulegi uwa nige hapa nigele puto map obeti kwenu ni maana lagi takuano mtu wa chini mtu wa boda boda mama mboga mtu wa ginyozi obeti ajo mama gana ya lagi wano wano wake Singapore toma kaya tango toma hotke la indege iti wano ni kanya kala ale 2030 yetike mwisi mara moja kebe 2060 aswa nane serikali taka tuko tunuwa mpangilio na babi iki tati swa ini gire nga kumite vision o vision kukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukukuk agenge. Mangi watu gembo nguno mutagaruni leni ya biyo sekwaru watu ni aga omete takia ini agi involve in the family on follow mpike chang as a discussion nigeri nguno aga lemeti nige discuss on way forward. Kenya kumaloka ni ideas, Kenya kumaloka ni implementation. Tutumi tukul jik macam guna juga jadi era ni. Kau kisah kengal ale, mite file isek, mite mi archives tukul jum. Kalau tukul kibir itu ingi kat guna jadi kibir di Singapore. Ite jadi kibir di Singapore. Sekarang tu bisa ku Singapore kini Thai. Anak gimana kita bisa ku Singapore tekaran. Mutu macam kita bisa ku Singapore ni bangguno. Amu gini orang tukul independen agak Malaysia agak atau ni macam kita Thai. Kau kini tukul kiri aje kat cuma kiri segi orang aje kat. Singapore is a ministry of the university as an industrialized nation. A portion of the country is a state of corruption. If you are corrupt, you are corrupt. That is the beginning of the Singapore. President of Iran, the person who opened the bus group going to the office. Put a train to be in the office. Move not to negate. Put not the bus group. Or visit up a palace in the bus Singapore, the Buddha State House, Kwagenge. My every region within the State House. That's waste of resources. President of Borata I parliament, I two institutions, I'm an interviewer, president, day-to-day running the private in institutional offices. To the try, go watch and go. My day in the State House, go to the K1 and out. K1 is in the book, K1 is in the book, shake. Atisa, call the ticket and the learning, Borodian, I'm going to get back to the State House. Kenya, it represents the Nimo, it is Moilia or Etabanu, to Magatinia Big, Magatinia Spitali, Kuimo, Yetari, it can be Nagipui. It means here and again, but if you don't give what you see it, I tell you, more than my president. When you have president in Katiba without passing parliament, as I budget. Not only making it, my president, executive one, our president, for execution, number one, should care of it in parliament. Why were budget making, as supplementary budget, that's what you're doing? Who made them boom, no, no, no, no, no, no, no, no, no, no, no, no, no, no, no, no, Sekarang yang parlimen. Kau yang betul kita ni, ikan leksa kulit itu guna memajuk leadership. Kau execution, no boleh suruh kimi cegai. Kau yang guna tinggal ke bunuh saya nanti. Kau tu sebab bos tu presiden, no ini cuma tu. Kau tu memajuk kuliah gerawan, memajuk kuliah, memajuk kuliah. Agaknya nanti boleh katanya kau ni presiden. Kau katanya kau tu a plaza, nampak particular nomination. Kau ni set plan.
2: Okay, I'm going missing. No, I ended up taking it. I'm going to go 50,000. I'm going to go to the sex seat. Kitio Chabom Misho.
5: I'm
2: going to go to the program. Ninyon.
5: Yes.
2: Take sex seat.
5: Take sex seat. I'm going
2: to go to 50,000. I'm going to go to the sex seat.
5: I'm going to
2: go to the sex seat. I'm going to go to the sex seat. I'm going to go to the silver set. Star 274 hash. Star 274 chutun soko. Until chige tige titsi negoni na fast. Star 274 hash.
5: Star 274 hash.
2: Star 274. Itile tige chiko yungi nam chige 50,000 niyal ngichiro iba nganeria. Ega sagne boyo chelule na kuru.
5: Chelule.
6: Ya Bruce Artimon Kongo ya tatu tani kongo. Kangana ni kangana chitu na lechiga ya kangana alamute. Langalang running a lecture challenge, a gore conon mami or etage. Kiamache mami bruce nana mwunu kwendi. Mama abunda wwe kiwaya na samwe on amanda wunwele in kiwa ygon in ani ayadi ambawa iku to meka. Nalega mamboga na watu egine di kiko rabini age lady uwoni rabini tesuka wini kun ningana nene akti wende ay taigasingu. Anda di dalam ini kecangan kau tinggal nak apa? Kita ingin ajaran. Abu Abu eh, cici tu bukan cakap cerita. Mata Abu bayi cie, mata Abu dia ketukul. Mau anda doa nama tak kena. Isteri nasinya mana? Anak baru dia anda cuma cenotan. So matu wasting time. Ibu ibu mama tak ada lelu. Mereka lamain ibu kau mahu le. Ugeri kita kau kuat. Amatan yang kita ingesi kita nanti lagi mute lagi ugeri kita kau tu kerana dia pun tu pos di engkela ini pun juga in kau tu presiden dia pun main ini pun dia pun orang kau tu in berana prime minister dia pun main. Asyik esensi tu. Ibarat esensi tu plus kempan dah ubah orang kau naik mesin bikin jalan kau naik. Ada mami ten orang tak kau tu nak gaya. Kini kan aku cinta nanti. Kau yang kau amat cinta. Tapi mahu cinta kan ntar kau lain. Kibaran um cinta ni kau lihat. Tukar gimut ke cinta kau mata terengguti kau mahu kau kau gimut kau bawa mahu berubah orang nanti. Kalau yang cinta sih kau yang nafas kau ya tu kau. Aku kau lihat makmur kau tu kau cek cinta kau. You buat ni buat ni kau arul kau. Aku Friday kau buat nama nak kuru kau. Kau semua nanti kau lihat kau lihat buat ni. Bruce kau yang dah ikut awan. Kau Corona yang kami bicara tadi ada orang yang corona. So kalau ni luka itu kau mahu itu nak puru di sebelah ni kau sentro pakai ni kau pernah makan di sebelah lah sentro. Kau cuma macam ni apa tu kau ni kau macam kau baru orang yang kau ini. So kalau ni sekarang ni kerja kerja ni kan nama ngaku tu cik mana megalit. Kau mahu bikin apa tu lo? Mau bikin apa tu? Even the president kau mahu apa tu lo? So ni orang luar ni makan lagi mesti kau buatin. Otherwise, ngalai kau cor, orang yang tinggal di sini, di bandung, di kerja ni kan nyuruh kita untuk di bandung, situl ne professional la ko Bruce o ñaan ya gi jengi le gena bi taman ci ga te ge dem ma ti ne gi bo ge ya gi di dane le banyo ko ko ti mon do gi ne u jenu le wo gi ne u ci tugul aga tugul ge ge ne ti ne gi bando aga tri do la aga ya ne ma o me ko ci gi ba pa ande ka bu ne gi te tu aba wa is a ta na Bruce ko na pa mi mane patia
2: Barbari.
7: Yes, singer Doc Bruce. Yamuna Bruce.
2: Chamke, Barbari.
7: Ongo ita agat kada sa ongo iwan yung awe ingori singer kada siya de. At the same time, kung gusto mi to mutko ko ko ganam jury kada sa. Iba ba rin mo nwe Bruce kada sa ngale ang chay. So ojabo kaya na ko ko ita nga na PS ro nungo nyo bro atili na chenu. Oyer kita na wagan namok lo isa 54,000 kilos. Amatinya cai, matinya bare. Agni tau cebona, kokong utam. So karan itu lo cebogan, lo cebogan. Kau tami mina tami diri kini. So kau nampak nuni tam so kasih. Kau itan kau itan jangan nuno korom nian. Tinya kau nyega batay. Tiasu. Doktor, jangan sakitariu. Bon gubro nuron. Kau kau sabda famas. Ini room kulim mana tinya. Tinya kasih bare. Kopir gira galong. Jangan nikom kamu kugen. Oke cik ya, awi bocor sabi kabar bicut tu, apa sih? Tuh beri rakan long gua mugi bocor ya bicut tu. Tuh gua coba gaya nomut, agak gaya mete tejer agam tabo met. Gua coba gaya anjir bawa met, kamu single lah bawa met kau dia. Karena gua kanau ya nomut kita ni 18 bulan sih jemini najai. Tuh ni 18 bulan sih ni jauh tengah agam buang. Utak kamat wale, gua coba gaya ni murni private factories, bot tu. Kau lagi kisah kuat ni kabel leter. Tuh ni nanya yang kontra nama bot itu tu. Kau kemua ya na, we Bruce. Mua na ngale chuo kwa na mambo tupasete na naipa chai kama kwa ukweli majitamke mua erefyo ngirwa mga kwa riri pasete na naipa chai konyongu kwa mwana kutu nyambi 1x1 na bao limba wachi lamu kutu kwa mwana pasete na mige kimi ulota kule jenambi na bao wata makiai kulu kwa saa iso wa iti pasete na oki kwa yae ya mga kwa saa iso wa iti pasete na oki kwa yae kutu kwa kiti nyabi kutu kwa mwana ite chini pasete na tuwa wae ngito ngibo na emano bu Ibu ane mana singe? Ya makin nama pinjol ni tak sih cuci orang lalu. Tunggu ni, naik ini mungkin kalau kau ada sedenai bom eh. Gut kunggu ni, kau orang apa tu? Bela usi. So asyik tu kita apa tu? Bela usi. Hei, kini udah mah. Oh, no, no kata RBC kau tu aje. Kini orang kau orang tu, ne orang tu macam mungkin ne bom eh. Mesti nak buat kerja, naik uang. Kata mana kunggu ne cuci wajah. And di sini ne bom eh count ina men yang ada ini ni. Agar ini rumah polis saja, nak ibu all the way, aku university. Kumu wa kene kwa buwa tuti, inyoni wa nabara ya all the way kwa ulimpo, akifu matua market yora nisema. Aki inyoni viri, duke wa president, nora tumeki ya hampo meta wa ntul. Dana suba market aki viri all the way to Lebanon, aki iwe all the way. Aki jema mungu kumpu toto, nora tumeki ya kwa hei. Temene ike mwacha wa niton, tuki ya wa president, hampo mani kwa changu, lakini mwagi boru. Kere mguu ni hora anoka ngea tema ulsami tu nimbari ru. Aki nyo kia viri doko kwa rabi mko, ulebundu nipa chepo, lana kwa kia vima getar. Tuhu asiri debi sisi. Mwagi nge cheke mwa eh. Tuhu kwa mwenye mkote president niye uwe. Tuhu kupute ni in place. Nkuu nge ngonoli. Database naba IBC. Kwa kili nito ya rift valley in terms of kura ishe. Ama mine mwa ya nabiyo tanga wolo uuna hoto. Minyo nge ngalal market. Kwa kita ya chesa otik. Tuhu national government. Anta president William Bruto. Ma mine mwa ono hote zeta. Eh? Mi chepu nyangkune. Nuko tuhu mandazi. Nuko non kwa kina. Kinyo nge ngonoli. Nuko na 2000 stadium. Nuko kina men. 181 SOC enyo geba ne bokit chamba in stadium through national government amma mo cho toichuto kimoche gele ana na nyigu okay so sege bara mami gino mo cho anu lok lokan toz ana nya ko bo biro agbra zena na ibaja to mo to gore te wa gin mambo ki ko am rulo te na ibaja ke mo ba banya mambo eh o i meje ni to akuna ta ko pembereza ne ge mo agcho ke tap kinju chok e ni te gigere amu mo ma te bara mo wi ma ko picho ta mo nyugo za me igura Mako nyongo kutunga, mako nyongo lotoete, mako nyongo namzi moise, ongo amegi itun, wakas raya, wakas poise, wakas kichana, wakas kiebyozo, mamira 57, kimwache grubi ishe wako 200,000 en grubi tagatuku, mutko mamira watan waende, wakas, mamsanaji wate nega na mabome, amasawatiki nega, waki membereza niri, wabano bichotan, chebende kako pa, we have only 3 months, asike yaba election, ara etap somo kemi nomination jaba UDA, inyongi ya edi, Apa birakura? Aku gak biki birakura. Orang Aceh jita tu birakura. Mati le birakura. Kau tengkura. Anda mungkin boleh stage of bola. Amat terhad bicara. So nanti nama jamah berorang ni.
2: Goodbye. Once again, Monday and Sketa, Sheila Tetinovacasit Cassit, Kimoche, Magun Catulim, you could get to your betunovagoron.
8: You make work, Kiratuna, the Miyakitu, you better talk around.